ಬ್ರಹ್ಮಾದಯಸುರವರಸಮಹರ್ಷಯಸ್ತೇ ಸನಂದಸನಂದನಮುಖಾಸ್ತ್ವಭಯೋಗಿವರ್ಯ ಧಾಮಂತಿಕೇತವಹಿಮಂಗಗರವಸುಹಸ್ತಾ ಶ್ರೀವೇಂಕಟಾಚಲಪತೇ ಸರ್ವರೂಪಪ್ರಭಾತಂ ಲಕ್ಷ್ಮೀನಿವಾಸನಿರವಜ್ಜಗುಣ

ಕಲದೇ ಮುದ್ರಾ ಬಜಗೋಪ ಬಧು ಶರಕೋಟಿ ಉದಾಸ್ಮರ ಕೋಟಿ ಸಮಾತ್ ಪ್ರತಿಫಲ ಲಿಖಾ ಮತ

ಸುಮುಖಂ ಸುಹೃದಂ ಸ್ವಜನಂ ಚ ಸುಖಾಯ ಮಮೋದಗರಂ ಅಭಯ ರಘುದ್ವಹನ್ಯ ಭವಂ ನಟರಂ ಜನಕ.

0: ವಿಷ್ಣೋಪದೇ ಪರಮಿತ್ಯುದಿತಪ್ರಶಂಸೌ ಯೋ ಮದ್ಭವಸೈವೋಕ್ಯತಯಾಪ್ಯುಪಾತೌ ಭೂಯಸ್ತದೇತಿ ತವ ಪಾಯಿ ತಲಂ ಪ್ರತಿಷ್ಠೌ ಶ್ರೀಲೇಂಕಟೇಶ ಶರಣೌ ಶರಣಂ ಪ್ರಪದ್ಯೇ ಪಾರ್ಥಾಯ ತತ್ಸದೃಶಕಾರ ಭಿನಾತ್ವಯೈವ ಶ್ರೀಲೇಂಕಟೇಶರಣೌ ಶರಣಂ ಪ್ರಪದ್ಯೇ ಮನ್ಮೂರ್ಮಿಕಾಯ ಭಟೇ ವಿಕಟಾಟದೀಶು ಶ್ರೀಲೇಂಕಟಾದೃಶಿಖರೇ ಶಿರಶಿ ಶ್ರುತೀನಾ ಚಿತ್ಯನನ್ನ ಸಾಮ ಮಹಾಹಿತೌ ಶ್ರೀಲೇಂಕಟೇಶರಣೌ ಶರಣಂ ಪ್ರಪದ್ಯೇ
1: ಅಮ್ಲಾನಷ್ಯದೀಲೀಲಪುಷ್ಪೌಶ್ರೀಲೇಂಕಟಾದೃಶಿಖರಾಭರಣಾಯ ಮಾನವು ಆನಂದಿತಾಖಿಲ ಮನೋನಯನೋತ್ತರಯಿತೋ ಶ್ರೀಲೇಂಕಟೇಶರಣೌ ಶರಣಂ ಪ್ರಪದ್ಯೇ ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸನಾತಿಪಕಿಶೋರಮೃತಾಯ ಮಾನವು ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀಲೇಂಕಟೇಶರಣೌ ಶರಣಂ ಪ್ರಪದ್ಯೇ ಸತತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾದಕ ದಯಾಕೃಗಂಚಲೇನ ಸೌಮ್ಯೋಪಯಂತ್ರು ಮುನಿನಾಮ ಪದರ್ಶಿತೌ ತೇ ಶ್ರೀಲೇಂಕಟೇಶರಣೌ ಶರಣಂ ಪ್ರಪದ್ಯೇ ಸತತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾದಕ ದಯಾಕೃಗಂಚಲೇನ ಸೌಮ್ಯೋಪಯಂತ್ರು ಮುನಿ

ಸಮಶ್ರಾಂತಮಾತ್ಮನಾ ಮಧುಪಶ್ಯತಾಂ ಅತೃಪ್ತ್ಯಮೃತರೂಪಾಯ ವೆಂಕಟೇಶಾಯ ಮಂಗಳಂ ಪ್ರಾಯಸ್ವ ಶರಣಂ ಪುಂಸಾಂ ಶರಣ್ಯತ್ತೇನ ಪಾಹಿನಃ ಹೃದಯಾಧಿಜತೇ ಶ್ರೀಮದ್ವೆಂಕಟೇಶಾಯ ಮಂಗಳಂ ದಯಾಮೃತತರಂಗಿಣ್ಯಾ ಶರಣ್ಯೈರಿವಶೀತಲೈಃ ಅಪಾಂಗೈಸ್ತಿ ನಿಚರೇ ವಿಶ್ವಂ ವೆಂಕಟೇಶಾಯ ಮಂಗಳಂ ಶ್ರಣಘೂಷಾಮರೇತೀನಾ ಸುಷಮಾವಹಮೂರ್ತಯೇ ಸರ್ವಾರ್ತಿಶಮನಾಯಾಸ್ತು.

0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಡಾಕ್ಟರ್ ಸಿಬಿಆರ್ಎಸ್ ಗಜಪತಿರಾಜು ಸಾಗಿರಾಜು, ಪಿಡಿಸಿಸಿ ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಡಾಕ್ಟರ್ ಜಿಎನ್ ದಿವ್ಯತೇಜ ಸಾಗಿರಾಜು, ಎಂಎಸ್ ಒಬಿಜಿ ಗೈನಿಕ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್,
1: ಡಾಕ್ಟರ್ ಪಿಡಿಎಂ ಸ್ವರೂಪ್ ಎಂಡಿ ಜನರಲ್ ಮೆಡಿಸಿನ್,
0: ಡಾಕ್ಟರ್ ಲಕ್ಷ್ಮೀ ಚಂದನ ಯೂರಾಲಜಿಸ್ಟ್ ಯೂರೋ ಗೈನಕಾಲಜಿಸ್ಟ್.

ಎಲ್ಲ ಬುಟ್ಟಿನೋ ನಿರಗತಮಂತರ ಕಲೆ ಸಿಗರೆ ಎಲ್ಲ ಎಸ್ಸೆ ರೋಯ ಕಾಯಕಿ ನಾಟ ನಾಟ ನಾಟ.